ಗ್ರಮ್ಮರ ನಂಬುರು ಹಂಬು ಸ್ವಚ್ಛನತಿ ದುಸ್ತರ ದುಸ್ಸಹ ತೀವ್ರತರ ನಿಧಾಘ ಭಯಮುನನ್ ವಾಡಿ ಎಂಡಗಾಸೆ ವಡಿಗೊನೆ ಸುರಗಾಟ್ಪು ಲಸಗೆ ವಡೆಯ ಗಾಲಿ ನೆಸಗಿ ಜಾಲ ದಾವ ದಹನ ಮಡರೆ ಜೀವುಲ ಕದಿಕ ಸಂತಾಪ ಕಾಲ ಮಗು ನಿಧಾಘ ವೇಳ ಮಲಯಜ ವಾರಿಸೇಕಮುಲ ಮೌಕ್ತಿಕ ನೂತನ ಹಾರ ವಲ್ಲುಲನ್ ವಲಿಪಪು ಸಣ್ಣ ಕಾವುಲನು ವಾರಿ ರುಹಾಕ್ಷುಲ ವೀಗು ಜನ್ನುಲಂ ಗಲಿಚಿನ ಚನ್ಮಿರಿಂ ಬ್ರದಿಕೆ ಕಾಕ ಜನಾವಳಿ ಇಟ್ಟಿ ವೇಸವಿನ್ ಗಲದ ಶರಣ್ಯ ಮಂಜ ಮನಗಾ ಗಡುಬೇಚ್ಚೆ ನಿದಾಘ ದಾಹಮುಲ್. ಸಂಕುಸಾಲ ನೃಸಿಂಹ ಕವಿಗಾರಿ ಕವಿಕರ್ಣ ರಸಾಲಯಂನಂದು ಗ್ರೀಷ್ಮ ಋತು ವರ್ಣನಮು ಎಲಾ ಜರಿಗಿಂದೋ ಚೂಡಂಡಿ. ತಾಪತಪ್ತ ಜಂತು ತತುಲ ವಿಶ್ವಂಭರ ಗರ್ಭಮುನ ಭರಿಂಪ ಗರುಣ ದಲಚಿ ತೆರಪಿ ಇಚ್ಚೆ ನನಗ ತೀವ್ರ ಆತ ಪಾಹತಿ ನೇಲ ನೆಲ್ಲ ಗಾಡಿ ನೆರಿಯಲೊದವೆ ಸರಸೀ ಪುನಃ ಪುನಃ ಸಲಿಲ ಖೇಲನಮುಲ ಸರಸ ಗೈರಿಕ ಪಟಾಚ್ಛಾದನಮುಲ ನಹಿಮಾಂಬು ಘನಸಾರ ಚಂದನ ಚಚ್ಚಲ ದಾರ ಹಾರಾವಳಿ ಧಾರಣಮುಲ ಯಂತ್ರಧಾರಾ ಗೃಹಾಭ್ಯಂತರ ಕ್ರೀಡಲ ಶಶಿಕಾಂತ ಸಯ್ಯಾಂತ ಸಂವಸತುಲ ಸಂತತ ಕರತಾಳ ವೃಂತ ಬೀಜನಮುಲ ಜಿರಸಾಂದ್ರ ಚಂದ್ರಿಕಾ ಸೇವನಮುಲ ಸ್ವಾದು ಖರ್ಜೂರ ನಾರಿಕೇಳಾದಿ ವಿವಿಧ ಸಾರ ಪಾನಕ ರಸ ಸುಧಾ ಸ್ವಾದನಮುಲ ಹಿತ ಸಮೀಹಿತ ಗತುಲ ಜಯಿಂಚಿರಪುಡು ದಂಪತುಲ ಮೋಘು ನೈದಾಘ ತಾಪಭರಮು. ಸಾಹಿತಿ ಸಮರಾಂಗಣ ಸಾರ್ವಭೌಮುಡೈನ ಶ್ರೀಕೃಷ್ಣ ದೇವರಾಯಲು ಆಮುಕ್ತಮಾಲ್ಯದ ನಂದು ಗ್ರೀಷ್ಮ ಋತು ವರ್ಣನಮು ಎಂತ ಪ್ರೌಢಿಮತೋ ಲೋಕಾನುಭವಮುತೋ ವ್ಯಂಗ್ಯೋಕ್ತುಲತೋ ಅಲಂಕಾರಮುಲತೋ ಗಂಗಾ ಪ್ರವಾಹಮು ವಲ್ಲೆ ಸಾಗಿನದೋ ಗಮನಿದ್ದಾಂ. ಗ್ರೀಷ್ಮ ಋತುವು ಪ್ರವೇಶಿಂಪಗಾನೆ ಸೆಲೆಯೇಟಿ ಪ್ರವಾಹಮುಲು ಇಂಕುನು ಕಾನ ಜಟ್ರಾತುಲಂದು ಸೇರಿನ ಪಾಚಿ ಪೆದ್ದ ಬೀಟಿಕ ಲೆಗಸ ಸುಡಿಗಾಲುಲು ಎಂಡುಟಾಕು ಲೆಗುರು ನಟುಲ ವೀಚುಚುಂಡಗಾ ಡೇಗಲು ಚೂಚಿ ಅವಿ ಪಾವೂರಮುಲನಿ ಎದುರು ದೂರುಚುಂಡುನು. ತ್ರೋವಲೋ ನಡಚುವಾರು ವೇಡಿಮಿ ಚೇತ ವೃಕ್ಷಮುಲ ಕಿಂದ ಪಡುಂಡಿ ನಿದ್ರಿಂಚುಚುಂಡ ಆ ವೃಕ್ಷಮುಲ ನೀಡ ಪೊದುತೋ ಕೂಡ ಜರುಗುನಪ್ಪುಡು ವೆಂಟನೇ ಪೊರ್ಲಾಡುದುರು. ಸೂರ್ಯಕಿರಣಾಲು ತಮ ಯೊಕ್ಕ ರಸಮುಲನು ಎಡಿ ದ್ರವ್ಯಮುಲನು ಹರಿಂಪಗಾ ಮೊರಬೆಟ್ಟುಟಕು ವೆಳ್ಳುಚುನ್ನ ಪಾಡು ಬಾವುಲ ಗುಂಪುಲೋ ಅನ್ನಟ್ಲುಗಾ ಸುಡಿಗಾಲಿ ದುಮ್ಮು ಕಸವುಲತೋ ಎಗಸಿ ಚಕ್ರಾಕಾರಮುನ ತಿರುಗುಚುಂಡುನು. ಬೂರುಗು ಕಾಯಲು ಪಗಿಲಿ ಅಂದುನ್ನ ದೂದಿ ಆಕಾಶಮುನಕು ಎಗಯಗಾ ಸೂರ್ಯಕಿರಣಮುಲನು ಅಗ್ನಿ ಜಂಗಮುಲ ದಹಿಂಪ ಆ ಸಮಯಮುನ ಜನಿಂಚಿನ ಗಾಲಿ ಚೇತ ಎಗಸಿನ ಭಸ್ಮ ಸಮೂಹಮೋ ಅನ್ನಟ್ಲು ಉಂಡುನು. ವೇಸವಿಲೋ ಮಲ್ಲೆಲ ಸೌರಭಾಲು ಮದಿನಿ ಎಂತಗಾ ಅಲರಿಸ್ತಾಯೋ ರಾಯಲ ವರ್ಣನಲೋ ವಿನಂಡಿ. ಆ ವೇಸವಿ ಎಂದು ದಟ್ಟಮೈನ ಪೇರೆಂಡ ತಾಕಿ ವಾಡಿನ ಬೊಂಡು ಮಲ್ಲೆಲ ಪೊದಲ ಕೊನಲ ಎಂದು ಅಣಗಿನವೈ ಮಿಗುಳ ಗೊಪ್ಪಲಗುಚು ನಗ್ಗಿ ಬೊಬ್ಬಲ ವಲೆ ನಾ ಮೊಗ್ಗಲ ಗುಂಪುಲು ಪುಟ್ಟೆನು. ಪೆನಮು ಮೀದ ಪಿಂಡಿಪೋಯಗಾ ಎಗಸಿನ ಆವಿರು ಪೊಗ ವಂಟಿ ಆವಿರುವಲೆ ಎಗಯಗಾ ಪಗಟಿ ಎಂಡ ಇಡುಕಾರಕುಂಡುನು ಕಾನ ಕಾಲಿನ ಪೆಲಂವಲೆ ಉನ್ನ ಭೂಮಂಡಲಮನಂದು ರಾತ್ರಿ ಮುದುರುವೆನ್ನೆಲ ಚಕೋರಪು ಪಿಲ್ಲಲ ಗುಂಪುಲಕು ಪಲುಚನಿ ದೋಸೆಲನ್ನು ಪೋಸಿನಟ್ಲು ಒಪ್ಪುಚುಂಡನು. ಗ್ರೀಷ್ಮಮುನ ಮಲ್ಲೆಲು ಪಾದರಿ ಪುಷ್ಪಮುಲು ಮೆಂಡುಗಾ ನುಂಡುಟ ವಲನ ಮಲ್ಲೆಲು ಧರಿಂಚಗಾ ಅವಿ ವಿಚ್ಚುಟ ವಲನ ಸ್ತ್ರೀಲ ವೆಂಟ್ರುಕಲು ವದಲುನನಿಯು ಪಾದರಿ ಪುವ್ವುಲು ಧರಿಸುಟ ವಲನ ಅಂದುನ್ನ ತೇನೆ ಸೋನಲ ಚೇತ ವಿಚ್ಚಿನ ಕಚಾಗ್ರಮು ಮರಳ ಕಲಸಿಯುಂಡುನೆಯು ವರ್ಣಿಂಚನು. ನೂತುಲಲೋ ನೀಳು ಪಾತಾಳಾನ್ನಿ ಅಂಟಿನವೇಟ ಆ ಗ್ರೀಷ್ಮ ಋತುವಿನಂದು. ಗ್ರೀಷ್ಮಕಾಲಲ್ಲೋ ಪಗಲು ಎಂದುಕು ಪೆದ್ದದಿಗಾ ಉಂಟುಂದೋ ಆ ಕಾರಣಾಲು ರಾಯಲು ಎಲಾ ವರ್ಣಿಂಚಾರೋ ಚೂದ್ದಾಮಾ. ಪಡಮಟಿ ಗಾಲಿ ವೇಡಿ ಎಗುಟ ವಲನ ನಾ ಎಸನ ಮೊಲ್ಲಕ ಎನ್ನಮು ಲೇನಿವಿಯೈ ಉನ್ನಂದುವಲನ ಬಡಲಿಕ ಚೇತ ಮುಳ್ಳು ವೀಡಿಪೋವು ನೆಟ್ಟಿ ರಥಮುಲಕು ಕಟ್ಟಿನ ಸರ್ಪಮುಲನು ದಿವಸೇಶ್ವರುಣಿ ಆನಚೇತ ಮಾಟಿಮಾಟಿಕಿ ಮುಡಿಪೆಟ್ಟುಟಕು ಅನೂರುಡು ರಥಮು ನಿಲುಪುಟಚೇ ಪ್ರಯಾಣಂ ಸಾಗಲಿ ಹೇತುವು ಚೇತ ಜಡತ್ವಂ ವಹಿಂಚನೋ ಅನ್ನಟ್ಲು ಆ ಗ್ರೀಷ್ಮ ಸಂಬಂಧಿಯಗು ದಿನಮುಲಲೋ ಅಹಸ್ಸು ಪೆರಿಗನು. ಕುಮಾರ ಸಂಭವಮು ನನ್ನಚೋಡು ಕೃತಿ. ಇಂದುಲೋ ಕವಿ ಗ್ರೀಷ್ಮ ಋತುವును ಇಲಾ ವರ್ಣಿಸಾರು. ಭೂಚರು ಲಂಬರಂಬುನನೆ ಪೋವುಟ ಮೇಲನ ನಂಬರೇಚರುಲ್ ಭೂಚರ ವೃತ್ತಿ ಮೇಲನಗ ಭೂಚರ ಘೇಚರುಲಾ ಜಲ ಪ್ರವೇಶಿ ಚರಣಂಬು ಮೇಲನ ಚಲೇ ಲಂಬರ ಮಧ್ಯಯಾನ ತಾತ್ರಿ ಚರಣಂಬು.

ಮೇಲನಗ ತೀವ್ರ ನಿಧಾಗಮು ಬರ್ವೆ ನುರ್ವರನ್. ಕವಿಕುಲ ಗುರುವಕು ಕಾಳಿದಾಸುನಿ ಋತು ಸಂಹಾರ ಕಾವ್ಯಮುನ ಗ್ರೀಷ್ಮಾದಿ ಋತುವರ್ಣನ ಚೇಸನು. ಗ್ರೀಷ್ಮವರ್ಣನ ಗ್ರೀಷ್ಮಕಾಲ ವಿನೀಲ ವಿಹಾಯಸಮು ಸುವಿಶಾಲ ಭೂಭಾಗಮುನು ಪೋಲಿನದಿ. ಕಳಕಳಲಾಡು ಮಂದಹಾಸ ವದನಲಗು ಕನ್ನೆಪಡುಚುಲು ಚಂದ್ರಹಾರಾಲಂಕೃತಲಗು ಸಂಜಾಕಾಂತುಲನು ತಲಪಿಂಚುಚುಂಡ್ರಿ. ದೂರಾರಣ್ಯಮುಲಂದಲಿ ಯಜ್ಞಿಕಾಂತುಲು ಧಾತುದ್ರವ ಬಿಂದುವುಲಾ ಅನಿಪಿಂಚುಚುಂಡನು. ಗ್ರೀಷ್ಮಂಲೋ ಎಂಡ ತೀವ್ರತ ಸೂರ್ಯಕಿರಣಾಲು ತ್ರೇತಾಗ್ನುಲ ವಲೆ ಚಲರೇಗುಟ ಗಾಳಿ ದುಮಾರಮುಲು ಸುಡುಲು ತಿರುಗಿ ಭೂಮಿನಿ ತುಳುಚಿವೇಯುಟ ಮುನ್ನಗುಣವನ್ನೆಯೂ ವರ್ಣಿಸಬಡಿನವಿ. ಮೃಗರಾಜು ತನ್ನ ದುಂದುಡುಕುತನಮು ಮಾನಿ ಶತ್ರುತ್ವಮು ಮರಿಚಾಡು. ನಾಲ್ಕು ಬಯಟಿಗೆ ವೇಲವೈಚಿ ವಿಸುಗುತೋ ಏಮಿಯೂ ತೋಚಕ ಜೂಲು ಕದಲಿಂಚುಚು ಒಡಲು ವಿರುಚುಚುನ್ನಾಡು. ನಾಗುಪಾಮು ಶಿರಮು ವಂಚಿ ರೋಜುಚು ಮಂಡುಚುನ್ನ ಇಸುಕ ಮಾರ್ಗಮುನ ಗಮಿಂಚುಚು ಮಿಕ್ಕಿಲಿ ಪ್ರಯಾಸಪಡಿ ನೆಮಿಲಿ ಪಿಂಚಮು ನೀಡನಾಶ್ರಯಿಸುಚುನ್ನದಿ. ಅಡವಿ ಪಂದುಲು ಎಂಡು ಬುರದಲೋ ತಮ ಮುಟ್ಟೆಲತೋ ಭೂಮಿನಿ ಕುಳ್ಳಗಿಸ್ತೂ ಶೀತಲ ಭೂಗ